ಸಿರಿನಾಮರ್ಲಿ ಫೋನೋ ಮೆನ್ ಕಂಡಾಮ್ ಹುಕ್ ಇಂದಿರಾ ಗಾಂಧಿ ವ್ಯಾಕ್ಸೆ ಶ್ರೀ ಭಕ್ತರಾಜ್ ಶ್ರೀ ಭಕ್ತರಾಜ್ ಶಿವ ಪಾರ್ವತಿ ಮಂದಿರ್ ಸೆ ಶ್ರೀ ಪಂಡಿತ್ ಸುಭಾಷ್ ಮಹಾವೀರ್ ಇಸ್ ಖೂಬಸೂರತ್ ದಿವಸ ಮೇ ಭಜನ್ ಮಾಲಾ ಕಾರ್ಯಕ್ರಮ ಮೇ ಶುಭ ಪ್ರಭಾತ್ ಔರ್ ಮಂಗಲ್ಮಯ ದಿವಸ ಕಹತೆ ಹುವೆ ಆಪ್ಕೆ ಲಿಯೆ ಇಸ್ ಬಾರ್ ಲತಾ ಜಿ ಕೆ ಆವಾಜ್ ಮೇ